എൻ്റെ പേര് ആര്യനന്ദ. ഞാൻ കൂടാളി ഹയർ സെക്കൻഡറി സ്കൂളിൽ പ്ലസ് ടുവിൽ പഠിക്കുന്നു. ഇന്നത്തെ കലോത്സവത്തിൽ കന്നഡ പദ്യം ചൊല്ലലിൽ ഫസ്റ്റ് എ ഗ്രേഡ് ആയിരുന്നു എനിക്ക്. അപ്പോൾ ഞാനിന്ന് കന്നഡ പദ്യമാണ് അവതരിപ്പിക്കാൻ പോകുന്നത്. ಇದು ರಾಘವಾಂಗನ ಹರಿಶ್ಚಂದ್ರ ಕಾವ್ಯದಿಂದ ಈ ಪದ್ಯಭಾಗವನ್ನು ಆಯ್ದುಕೊಂಡಿದ್ದೇನೆ. ಮಗನ ಶವಸಂಸ್ಕಾರಕ್ಕೆಂದು ಬಂದ ಚಂದ್ರಮತಿ ಮತ್ತು ಹರಿಶ್ಚಂದ್ರನು ತಮ್ಮೊಳಗೆ ಗುರುತಿಸಿಕೊಳ್ಳುವ ಸನ್ನಿವೇಶ. ಗಳಗಳನೆ ಮುನ್ನ ಬೆಂದುಳಿರಿದ ಕರಿಗೊಳ್ಳಿಗಳನ್ನೆಲ್ಲ ಬಂಸಿದುಗಿ ತಂದೊಟ್ಟಿ ಮೇಲೆ ಮಂಗಳಮಯ ಕುಮಾರನಂ ಪಟ್ಟಿರಿಸಿ ಕೆಲದೊಳುರಿವತ್ನಿಯಂ ಪಿಡಿದು ನಿಂದು ಬೆಳೆದಲ್ಲಿ ಬೆಳೆ ಹುಟ್ಟಿದಲ್ಲಿ ಹುಟ್ಟೆಂದು ನುಡಿದು ಇಳುಹಲ ನುಗೆಯಿದು ಇಳುಹಲಾರದೆ ಅಳವಳಿದು ಬಾ

ಮೀರಿ ಸುಟ್ಟೆಯಾದೆಡೆ ನಿನಗೆ ವೀರಬಾಹುಗನಾಣೆ ಕದ್ದು ಸುಡ ಬಂದೆ ನಿನ್ನ ನಿಟ್ಟೆಲುವ ಮುರಿವನೆಂದು ರವಣಿಸಿ ಜರೆಯುತ್ತ ದಟ್ಟಿಸುತ ಬಂದು ಹಿಡಿದಿರ್ದ ಕಿಚ್ಚಂ ಕೆದರಿ ಮುಟ್ಟಿಗೆಯ ಮೇಲಿರ್ದ ಸುತನ ಹಿಂಗಾಲ್ ಬಿಡಿದು ಸೆಳೆದು ಬಿಸುಟಂ ಭೂಪನು ಬಿಸುಡದಿರು ಬಿಸುಡದಿರು ಬೇಡ ಬೇಡ ಕಡ ಕಡ ಹಸುಳೆ ನೊಂದಹನೆಂದು ಬೀಳ್ವವನ ನೆತ್ತಿ ತಕ್ಕಿಸಿಕೊಂಡು